0: Resulte na cultura Maybelline. Sound bem bem. Usine da Rua Big Bang. Pense e arte igual. Perfeito legal.
1: ಸಂಪ್ರದಾಯದ ಪ್ರಾಜೆಕ್ಟ್ ಕಾರ್ಯಕ್ರಮ ಉಮಂಗ್ ಪ್ರಾಜೆಕ್ಟ್ ಎನ್ಸಿಇಆರ್ಟಿ ಕಾರ್ಯಕ್ರಮ ಪ್ರಸಾರ ಆಕಾಶವಾಣಿ.